ಸದನ ಕಾರ್ಯಕ್ರಮರು ಅಟೈ ಊರು ಹೆ ಭಗತ್ ಪೂರು ಆದರೆ ಕಾರ್ಯಕ್ರಮರಿ ಪ್ರಸ್ತುತಿಗೆ ನಿರಾಜೆ ಸೆಲ್ಲಾಮ್ ರೋಡ್ ಅವರ ಜಗ ಫರ್ಮಾಯಿಸಿ ಜಗ ಮೇಲ್ ಹೇ ಮೆ ಆಪ್ನೆ ಸಾಮಿಲ್ ಕರಾಲ ಆಗ್ರೆ ಪ್ರೋಗ್ರಾಮ್ ಮೆ ಮಾಸು ಆಪ್ ಜುಡೋಡ ರೋ ಆಜ್ ಆಪ್ರೆ ಸಾಗೆ ಮೆ ಹೂ ರೆ ಆಪ್ ರೇಡಿಯೋ ಸಾಥಿ ದೇವಿ ಸಿಂಗ್ ಆಗಲೇ ಬುಧವಾರನೆ ಫೇರ್ ಮಿಲಾಲ ರಾಮ್ ರಾಮ್.